ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗಡ ಗಡಗ